0: ಮೊದ್ದು ಹೋದು
1: ಮುದ್ದೈನ ಮುಟ್ಟ ನೀಡು
0: ನಿದ್ದೈನ ಪಟ್ಟ ನೀಡು
1: ನಾವಲ್ಲ ಕಾದು
0: ಒಕ್ಕಟೇ ಕೊಡವ
1: ಬುದಿನು ಪಡವ
0: ನಿನ್ನ ಮೊನ್ನೇದು
1: ಶಿವಾಲಯನಾಗ ದೊರಕ ದೊರಕಿನ ದಿನ್ ತನಕ ದಿನ್ ದಿನ್
0: ತನಕ ದಿನ್ ಕೊತ್ತ ಗುಂಡಿ ಪ್ರೇಮ
1: ಈ ಅನುಭವ ಮತ್ತು

ವಂದೇ ಮಾತರಮಂತೂ ನಿನ ದೇಶಿನ ಬಂಗಾಳಂ ಸ್ವರಾಜ್ಯಂ ಜನ್ಮ ಹಕ್ಕು ಅನಿಸಾದಿನ ಮಹಾರಾಷ್ಟ್ರಂ ಹಿಂಸತು ಪ್ರತಿಹಿಂಸ ಅನ್ನ ವೀರಭೂಮಿ ಪಾಂಚಾಲಂ ಅಲ್ಲಿಟಿಕೆ ನೆಲ